0: ಶ್ರೀ ಶ್ರೀ ಶ್ರೀ ರಂಗ ರಂಗ ರಂಗಾಚಾರ್ಯಲವಾರಿ ಸಿಂಗಲ್ ನಾದ ಸಂಕೀರ್ತನ ಆದಿತಾಯಂ ಪೂರ್ಣ ಕುಂಭರಾಗಂ
1: ಸಬಸ್

ಹೋಗಿ ನೋಡಿ ಮುಂದು, ಚಿನ್ನ ಚೂಸಿ ನೋಡಿ ಮುಂದು, ನಿಂಬೆಂತ ಇವಾಗಿ ನೋಡಿ ಮುಂದು.